dofa wa be mebuo wa ni da so asa e wo bre mu obi aso ntume mwa me ka che o sesa nyame a wo som no na ye Israel nyankopon obeche wo nyame bechi wo.